ದೇವಿಯೋ ಆರ್ ಸಜ್ಜನು, ಆನರಬಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಶ್ರೀಮತಿ ದ್ರೌಪದಿ ಮುರ್ಮು, ಆಜ್ ಕಿ ಪರೇಡ್ ಕಿ ಸಮೀಕ್ಷಾ ಅಧಿಕಾರಿ.